0: Here. Oh! Hee-hee-ho! Hee-hee-ho! Oh! Ma-ma-ma! Oh! Yeah. Ma-ma-ma! Oh! Hey! Hey, hey, hey, hey. Oh, hey, hey. Oh, yeah, yeah, yeah. Oh,
1: what about the Dali ke laya talai tin?
0: Hey, hey, hey,
1: hey, ಹಾಗಲ್ಲೇ ಹಂಗ ಭೋಜನ ಕೊಟ್ಟ ನಿಮ್ಗೆ ಡಾಗನಿಂಗ್ ಹಾಕಂತ ಕರೋ ಭವಾನ ಹಿಂಗ ಬೈ ಭಜನ್
2: ಉಠೀಮಿ ಸತ್ವರೆ ಜೂನ್ ಮಾಲ್ ಪೊಟ್ಯಾ ತಾ ಕೈಯಲ್ಲೇ
1: ಅಸಾಂಜೆ ವಡೀಲ್ ಪೀ ಚಾರಿಂದಾ ಜಡಿ ರೀತಿ ಅಸಿ ಚಾರಿಂದಾ ನೆ ಹಲೋ ತಾ ನಾ ಅಡೀ ರೀತಿ ಅಸಾಂಜೆ ಡಾಡಾ ಚಾರಿಂದಾ ಹುಆ ಅಸಾಂಜೆ ಡಾಡಾ ಜಾ ಬಾಪಾ ಚಾರಿಂದಾ ಹುಆ ತಾ ಅಸಾಂಜಿ ಜೋ ಪೀಡಿಯೂ ಥೈ ಹುಈ ಇನ್ ಮೇ ಈ ಜ ಪರಮ ಪಾರ್ಥಿ ಮಾಲ್ ಜೋ ಹಲ್ಯೋ ಚೇ

ಹೊಗಡೋಳ ಹೊಗಡೋಳ ಮಂಜು ಮಂಜು ಮಂಜು ಹಗಲ್ ಹಗಲ್ ಅಡೇ ಹೋಗಿ ಮುಖ ಕರೀವಿ ಹೊಗಡೋಳ ಓ ಪಾಣಿ ಬೀಬಿ ಸಾಡೋ ಕರೀವಿ ನೋಡ ನೋಡ ನೋಡ